0: ಪೈರಕ್ಲಿ ಅಹಿಗ ಮಾನವ ಕನಹ ಮತ್ತೆ ಹೆಕ್ ಥೆಂಗ್ನದಿದಕು ಏ ಕನಾನು ಅಹಿಗ ಸಕ್ ಮಾನವ ಅಮ್ಮ ಸಖಪ್ ತೋಯಿನ ಮಫಮ್ ಅಸಿ ತಮ್ನ ಪೈಸ್ಲಕ್ಲಿವಸೆ
1: ಇಸ್ ಉಸ್ ಹೆಕ್ ತುಗೆ ಕಯಾತ ತಾರಮ್ನಿದ ಮಹಾಕ್ತುನ ಕದೋಮ್ದ ಪಾಯಿಕ್ರಬ ಸಾನು
0: ಕರಿಗಿನು ಮಾನ ಮಾಗಿ ಅಪಿಕ್ಪ ಮಸಿ ಅನಿಸಿ ಥಂಗ ಥಂಗತ್ತುನ ಯಾಮ್ನ ಲಾಂಗ್ತಕ್ ನನ್ನ ಏಂಗ್ಲಿಬಸಿಬ
1: ಕನಾಂಗೈರಮಿನೋ
0: ಐರೋ
1: ಮಾನೆ ನಂಬುನೆ
0: ಓಹ್ ಕನಾ ಸುಂಗಾಯ್ಬ ನತಿಯೇ ಸುಮ್ ಪೊಥಾರಂಬನಿ
1: ಓಹ್ ನಂಗ್ದಿ ಕುರಾಕ್ ಓಲಪ್ಪ ಕಯಾಂ ಕುಯಿರ
0: ಕುರಾಕ್ ಒನ್ಬ ಹೈಬತಿ
1: ಓ ನಂಗ್ ಯಾಮ್ನ ಅಂಗಾಂಗ್ ಮಾಲೆ ಅಯ್ಕೊಯ್ಗಿ ಪುನ್ಸಿಗಿ ಮರಮ್ದ ಕರಿ ಮತ್ತ ಖಂಗ್ರಿ ಖಂಗ್ಬ್ರನೆ ನಂಗ್ಬೊ
0: ಖಂಗ್ದಿಯೇ
1: ನಂಗಿ ನಚಿನ್ನ ನಾವು ಸಾಗೈ ನಾತೈದಿ ಅಮತ್ತ ಲೈತಬ್ರೋ
0: ಅಯ್ನ ಖಂಗ್ಲಕ್ಪ ಮತ್ತಮ್ದ ಅಯ್ಕೊಯ್ ಅಹುಮ್ ಲೈಮಿನ್ನರಮ್ಮಿ
1: ಓ
0: ನೋಮ ಲೈಬಕ್ ಥೀಬ ನುಮಿತ್ ಅಮದ ನುಪಾ ಅಮನ ಅಯ್ಕೊಯ್ನ ಲೈರಂಬ ಮಫಮ್ಮದು

0: ಹಜಿನ್ ಬನ್ನತ್ತೀಯೇ, ನಂಗಿ ಕಲಕ್ಪ ಮಿಹೌಬ ಯಾವ್ದ್ರಿಬ ಇಸಿಂಗುಮ್ನ ಸೇಂಗ್ಲಬ ವಾಕಲ್ದುಬುನೆ ಐನ ಹಾರಿಬಸೆ.
1: ಅದೊಂಗಿ ವತಾಸಿದಿ ಐದಿ ಇಕಾಯ್ಬ ಅಮ್ಮ ಯಾವ್ಸಲೈಮ
0: ಕೈದೌನ ಇಕಾಯ್ದೋಯ್ನೋ. ಐನ ಹಾರಿಬಸೆ ಐನ ಖಂಗ್ಬದುದನೆ ನಂಗೊಂದ ಯಾವ್ರಿಬ ಮಗುನ್ ಪುಮ್ನಮಕ್ ಇಂಖಲಕ್ಲಿಬಿ ನಿಂತೀರಬಿ ಕುರಾಕ್ ಅಮಗಿ ಸಕ್ತಮ್ನೆ.
1: ತಸೇನ ಭಾಷ ಭಸಾಲ್ದನೆ
0: ಹೈಮ ನಂಗು ಕರಿಯಮು ಖಲ್ಲಿಬನೋ ತುಮ್ಮಿನ ಮಿಫಮ್ ಹೋಂಗ್ದವ ಮಖೈ ಯೇಂಗ್ಲಿಬದುವೋ.
1: ಕೈಶು ಖಂದಿದ ಐಸಿಬು ನಂಗೊಂದ ಕರಿ ಹಾಯ್ನ ಕೌದೋಯ್ನೋ.
0: ಇಸೇ ಕೌ ಐದಿ ಯುಂ ಪಾಲೆ
1: ಓ
0: ಹೌಜಿ ಮಿರೋಲಿಬಿನೆ.
1: ಇಸ್
0: ನಂಗಿ ಮಿಂಗ್ದಿ
1: ಇಚೆ ಐಗಿ ಮಿಂಗ್ದಿ ಲೈನಾ ಕೌವೆ.
0: ಓ ಓ ಲೈನ
1: ಇಚೆ ಅದುದಿ ಇಚೆಗಿ ಮಿಂಗ್ದಿ
0: ಐಗಿದಿ ನಾಚೋಂ ಕೌವೆ.
1: ಓ ಅದುದಿ ಇಚೆನ ಮಫಮ್ಸಿದ ಲಾಕ್ಪಸಿಬು ಕರಿ ಮರಂಗಿನೋ.
0: ಗಸಾಯಿ ಮೈಖೈ ಐಸೆ ನಂಗೆ ತಾದಗ ಕೊಯ್ರುಬನೆ.
1: ಓ ಓ ತಾದನ ಕದಾಯ್ದ ಲೈಹೌರಬ.
0: ಹೋ ಮಾಗ ಐಗನೆ ಗಯಾಕ್ ತಂಗ್ ಸಂಬಲೈ ಮರಕ್ ಸಿದ ಪೊಥಾರಿಂಗೈದ ಉಸೇಕ್ ಅಸೌಬ ಅಮನ ಮಥಕ್ತ ಕೊಯ್ ಪಾಯ್ ಪಾಯ್ದುನ ಲೈಬ ಉರಕ್ಪದಗಿನೆ. ಸೋಯ್ದನ ಸರಾಕ್ ತಮ್ಲಕ್ತನಿ ಖಂದುನ ಐಖೋಯ್ ಅನಿಸೆ ಲಂಬಿ ಖಾಯ್ದೋಕ್ನರಗ ಪಾಯ್ರಕ್ಪನೆ ಮಿ.
1: ಅದುದಿ ತಾದನ ಇಸಿಗಿ ಲೈಫಮ್ಸೆ ಖಂಗದೌರಿಬ್ರು
0: ಖಂಗನಿ ಮಸಿಗಿ ಹಂಗಾಮ್ ಪಾಂಬಿಸೆ ಐಖೋಯ್ ಅನಿಗಿ ಅಹಾನ್ಬ ಉನಫಮ್ನೆ.
1: ಇಸಿಸೆ ಉಬದ ಹಕ್ಸಾಂಗ್ಸು ಇಂಗಮ್ಗಮ್ದನ ಉಯ್ ಇಸಿಬು ಹಕ್ಸಾಂಗ್ ಗಂಬಿದಬ್ರು
0: ಗಮ್ದೆ ಖರ ಇಸಾ ಲುಮ್ಲಬನಿನನೆ ವಾರೆದ ಸಾಂಗ್ನ ಸಾಂಗ್ನ ಪಾಯ್ಬ ಸುಂಗಮ್ದಿಯೇಬೇಮ.
1: ಹೊಯ್ನೆ ಐನ ಇಚೆಸೆ ಯಾಮ್ ಗಮ್ದನ ಸುಂ ಉಯೇನ ಖಲಮ್ಮಿಬ.
0: ಅಸ್ ಅದೊಯ್ಬೇಮ ಐನ ಗಾರಿಸೆ ಫನದಿ ಕುಯ್ಸಿಲೆ ಕರಿಗಿನೂ ಖಂಗ್ದೇನೆ ನಂಗೆ ತಾದಸೆ ಹೌಸು ಫಾವ ಲಾಕ್ಪಸು ಉದೇಮಿ.
1: ಪಾಕಲ್ಲುನೋದೈಸೆ ಐಗ ಸುಮ್ ಮೈಮಿನಸೆ ಅದಮ್ ಲಾಕ್ಸೇರನಿಬ
0: ಐದಿ ಸುಮ್ ಪಾಕಲ್ಲಕ್ಕೇಮಿ. ಎಂಗೊಯ್ಬೇಮ
1: ಸೆ
0: ಕರಿನು ಮಥಕ್ಲೋಮ್ದ ಎಂಗೊಯ್ ಮಥಕ್ಲೋಮ್ದ ಪಾಯ್ಥರಕ್ಲಿಸೆ ನಂಗೆ ತಾದ ಒಂಥೋಕ್ನ ಮಾನ್ಕ್ರೆದ.
1: ಸೆ ಫರೆ ಫರೆ ಲಾದಿ ಇಸೇನ ವಾನ ಗಾಯ್ಜಬದು ಲಾಬ ನತ್ರ
0: ಕರಿನುಯ್ಬೇಮ ನಂಗೆ ತಾದಗಿ ಮಸಾಸೆ ಕಪ್ಪುದೆ ಕರಿನು ಮಾಗಿ ಮತ್ತೌಸಿ ಲೈಮೈದ ತಾಕ್ರೇಬೇಮ ನಂಗೆ ತಾದಸೆ.
1: ಸೆ ಕಂದೌನಿ ತೌರಿಸಿದೆ ಮನಾಕ್ತ ಚಲ್ಲಗ ಅಮುಕ್ತ ಏಮುರ ಸೀಚೆ
0: ಇಸ್ ಸೋರ್ ಸೋ ಅನ್ಕಿದ್ರೆ ಮಾಗಿ ಮಸಾನೆ ಸಿಚುತ್ತೇಗ್ಲಿ ಕರಿನೋ ಕರಿನೋ ನಂಗ ತೌರಿಬಸಿಬ.
1: ಸೆ ಮಾಗಿ ಮಸಾಸೆ ನೋ ಮಗ ಅಮುಕ್ತ ಎಂಗ್ಬಿಯೋ ಅಮುಕ್ತ ಎಂಗ್ ಸೈಸೆ.
0: ಸೆ ಹಗಲ್ಲೋ ಹಗಲ್ಲೋ ಹೈಬ
1: ಅಂಥಪ್ಪನಿ
0: ಕರಿನೋ ನಂಗ ತುಮೆನ್ ತುಮ್ದುನ ಲೈರಿಬಸಿಬ. ಸೆ ಯುಂ ಚಲಸೆ ಹೈಬನೆ ಹಗಲ್ಲೋ ಹಗಲ್ಲೋ ನಾಗ ಯಾವ್ದನ ಐಬು ಇತ್ತಂತ ಕರಂ ಹಿಂಗ ಹೋಗದೋರಿಬನ್ನೋ.
1: ಸೆ
0: ಹಗಲ್ಲೋ ಇಥಾದ ಪೂರಿಬ ತೈಬಂಗ್ ಪೌದ್ರಿಬ ತವಾಯಿ ಚಿಂಚೆ ಪೂದು ಐಬು ಕರಮ್ ಲಯೋಗೋಯ್ನೋ
1: ತೋ
0: ಐ ಲೋಯ್ರೆ
1: ತೋ ಲೋಸೆ ಐಬು ಕರಿ ಹಾಯ್ಗದ ಬನ್ನು ಇಚೆ ತೋ ಕಪ್ಪನು ಮಪ್ಪು ಮಾನ ಮಪೋಕ್ ದೇನ ತಂಬಿರಂಬನನಿ ತೋ ಇಚೆ ಐ ಇಸೇಬು ಯುಂ ಭಾವ ತಿಂಜರಂ ಲಗ ಇಚೆ
0: ಇಚೆ ಲೋಯ್ರೆ
1: ಇಚೆ
0: ಇಚೆ ಇಸಿಗೆ ಯುಂ ಯೌರಬ ನತ್ರ ಯೌರೆ ಇಸಿಗೆ ಯುಂ ಆಯ್ಬದೋ ಸೀದ.
1: ಇಚೆ ಕರಂಬ ಮಫಮ್ನೋ ಇಚೆನ ಲೈರಿಸಿಬೋ
0: ಹವಾಯಿ ಪಾಂಬಿಸಿಗೆ ಮಥಕ್ಲೋಮ್ದ ಕಾಕಲ್ಲಗ ಲೈರಿಬ ತರುಕ್ಸುವ ಮಸಾಸಿದನೆ.
1: ಇಚೆ ಪೈಕಲಕ್ಪ ನಂಗದಬ ಮಾನ್ಬ್ರೋ
0: ಗಮ್ಲರೋ ಇಸಿ ಗಮ್ಲರು
1: ಫರೆ ಅದುದೆ ಐನ ಇಸಿಗೆ ಹಕ್ಸಾಂಗ್ದೋ ಹೈಪೇಟ್ ಗಾಖಲ್ಲಗ ಯುಂ ಯೌನ ಕಾಖನ್ನಬ ಹೊನರಸಿಕೋ. ಸೆ ಐ ಗಾಖಲಕ್ಕೆ 콩도 답나 뚜니고 야래 마밤시더라 마밤시더라 이제야
2: 마네 마밤시는 난 다다가 아이가 본날라이 민나 기분 나시디 아이 이탄탄 나이 도모야 오래
1: 이제 허직디 이형 간질로라 노이세 마뿌마기 농담네 이형 여우라바 니나 이세수 아이 아이야무 간질 크라기지
2: 아이 콜라이나 낭한 크라노 마밤시다 낭수 이세가 뿐날라 이라세
1: 야니다 이제 아이야듬 한적 크라기
2: 나띠 예비마 아이 코이디 나이 도움 행바 하이바세 구동 야함나 티닝아이네 아두나 낭수 아이 코이기 락다 띤 눈날라 이라로 이지세나 아리바세 야로
1: 아이보 이지나 아리바시나 쭈블라드라 바레 마땀카라 이시시다 라이바 하이도니 호이제 이시나 학상 간지파우 나나우 이시히시다 라이라
2: 아도니다나

0: ಲಾಂಥೋಕ್ಚರಿ ಐಕ್ವೆಗಿ ಚಯೋಲ್ಗಿ ಓಯಿನ ಪುಥೋಕ್ಚಬ ಕುದೋಲ್ ಚಯೋಲ್ ಸಿದ ಮಣಿಪುರ್
1: ಲೈಬಾಗ್ ಅಸಿನ ನಿಂಖಾ ತಮ್ಲಕ್ಪ ಚಹಿ ಚಾಮ ಸುರಕ್ಪ ಇಂಗ್ ಲಿಸಿಂಗ್ ಅನಿ ನಿಫು ತರೆತ ಲಂ ಖುದಿಂಗ್ದ ಚಾಖೊಟ್ಲಬ ಲೈಬಾಗ್ ಅಮ ಓಯ್ನನಬ ಚಂಗ್ಸಿನ್ಬದ ಲಂದಂ ಅಸಿಗಿ ನಹಾ ಓಯ್ರಿಬ ಅಂಟರ್ಪ್ರೆನರ್ ಕಯಾನಸು ಚಾವುರಬ ಥೌದಾಂಗ್ ಲೌರಿ. ಡಿವಲಪ್ಮೆಂಟ್ ಆಫ್ ನಾರ್ಥ್ ಈಸ್ಟರ್ನ್ ರೀಜನ್ ಅಂಡ್ ಇಂಡಿಯಾಸ್ ವಿಕ್ಸಿತ್ ಭಾರತ್ ಆಟ್ 2047 ಮಿಂಗ್ಥೋನ್ಬ ನೋಂಗ್ಮಗಿ ಓಯ್ಬ ಸೆಮಿನಾರ್ ಅಮ ವಿದ್ಯಾಭಾರತಿ ಉಷಾ ಶಿಕ್ಷಾ ಸಂಸ್ಥಾನ್ ಮಣಿಪುರ್ ಪ್ರಾಂತ್ ಕ ಕುಸುಮ್ನದುನ ನೆಲಿತ್ ಇಂಫಾಲ್ಗಿ ಕ್ಯಾಂಪಸ್ದ ಹೌಕಿಬ ಮೇಗಿ 16 ಪಂಗ್ತೋಕರೆ. ಚಾಲೆಂಜಸ್ ಅಂಡ್ ವೇ ಫಾರ್ವರ್ಡ್ ಹೈಬ ಥೀಮ್ದ ಪಂಗ್ತೋಕಿಬ ಥೌರಮ್ ಅದುಗಿ ಮತಾಂಗ್ದ ನೆಲಿತ್ ಇಂಫಾಲ್ಗಿ ಎಕ್ಸಿಕ್ಯೂಟಿವ್ ಡಿರೆಕ್ಟರ್ ಡಾಕ್ಟರ್ ಯುಮ್ನಾಮ್ ಜಯಂತ ಸಿಂಗ್ನ ಅಸುಮ್ನ ಹಾಯ್.
2: ಅಕ್ಕೋಗಿ ಸ್ಟಾರ್ಟ್ಅಪ್ ಅಮ್ಮದಿ ಅಕ್ಕೋಗಿ ಸಾತ್ರ ನಟ್ರಗನ ಅಕ್ಕೋಗಿ ಸ್ಟಾರ್ಟ್ಅಪ್ ತೌನಿಂಗ್ಬ ಓರಿದಿ ಹಾನ ಸ್ಟಾರ್ಟ್ಅಪ್ ತೌಕಿಬ ಅಬದಿ ಫೈನಲ್ ಇಯರ್ಗಿ ಸಾತ್ರ ಅಂಗಾಂಗ್ 76 ರೋಮ್ನ ಸರುಗ್ ಯಾಕಿ. ಅದುಗಾ ಅಕ್ಕೋಗಿ ಸಿದೇಶಿದ ಐ ಟಿ ಇಂಡಸ್ಟ್ರಿದ ಲೈಬ ಮಿ ಅದುಗಾ ಬ್ಯಾಂಕ್ದ ಲೈಬ ಮಿ ಫಾರ್ ಎಕ್ಸಾಂಪಲ್ ನೆಟ್ ಫೀ ಗುಂಬ ಸಿರೋಯ್ ಫೈನಾನ್ಸ್ ಗುಂಬ ಅಕ್ಕೋಯ್ ಮಿಸಿಂಗ್ಸು ಲಾಕ್ಪಿರಮಿ ಪ್ಲಾನಿಂಗ್ ಕಮಿಷನ್ದಗಿ ಅಕ್ಕೋಗಿ ಜಾಯಿಂಟ್ ಡೈರೆಕ್ಟರ್ ಸಾಬ್ಸು ಲಾಕ್ಪಿರಮಿ ಅದುಗಾ ಮಣಿಪುರ್ಗಿ ಲೈರಿಬ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ದ ಲೈರಿಬ ಫೆಸಿಲಿಟಿ ಮ್ಯಾಮ್ಸಿಂಗ್ಸು ಅಕ್ಕೋಗಿ ಪಾರ್ಟಿಸಿಪೆಂಟ್ ಮ್ಯಾಮ್ಸಿಂಗ್ಸಿದ ಮರಿಕ್ ಚುಮ್ನ ಎಕ್ಸ್ಪ್ಲೇನ್ ತೌಬಿರಮಿ. ಸ್ಟಾರ್ಟ್ಅಪ್ ಮ್ಯಾಮ್ಸಿಂಗ್ಸಿನ ಕದಾಯ್ದಗಿ ಫಂಡಿಂಗ್ ಲೋಬ ಅದುಗಾ ಮಕ್ಕೋಯ್ನ ಫಂಡ್ ಲೈರಬ ಮತ್ತುಂಗ್ದ ಕರಂಬ ಇನ್ಸ್ಟಿಟ್ಯೂಷನ್ದ ಚಲ್ಲಗ ಮಕ್ಕೋಯ್ಗಿ ಲ್ಯಾಬ್ ಸೇಂಬ ಪ್ರೊಡಕ್ಟ್ ಸೇಂಬ ಅಮದಿ ಮಕ್ಕೋಯ್ಗಿ ಪ್ರೊಡಕ್ಟ್ಸಿಂಗ್ದು ಇಂಡಿಯಾ ಅಮದಿ ಫೋರೆನ್ಗಿ ಮಾರ್ಕೆಟ್ಸಿಂಗ್ಸಿದ ಕದಾಯ್ ಬೋಬ ಸೇಲ್ ತೌಬ ಯಾವ ಸಿಗಿ ಮತಾಂಗ್ದ ಅಕ್ಕೋಯ್ ಡಿಸ್ಕಸ್ ತೌಜಗಿಬನಿ.
3: ಮಖಾ ತಾನ ಖಂಗ್ಜನಿಂಗ್ಬಸೆ ಸಿಗುಂಬ ಸೆಮಿನಾರ್ನಚಿಂಗ್ಬ ಥಬಕ್ ಥೌರಮ್ಸೆ ಅಕ್ಕೋಯ್ ನ್ಯಾಲಿಟ್ ಇಂಫಾಲ್ನ ಕ್ಯಾಮುಕ್ ಯಾಮ್ನ ಪಾಂಗ್ಥೋಕ್ಪಿಗ್ರಬಗೆ ಅದುಗಾ ಸಿಗಿ ಮ್ಯಾನ್ ಇಂಪ್ಯಾಕ್ಟ್ಸೆ ಕಯಾಮುಕ್ ಯಾಮ್ನ ಸ್ಟಾರ್ಟ್ಅಪ್ಸಿಂಗ್ದ ಅದುಗಾ ಯೂತ್ಸಿಂಗ್ದ ಹಸಿ ಫಾವುದ ಕಾಣಬ ಫಂಗಲ್ಲಿ ಹೈನಗದಿ ಖನ್ಬಿ ಬಗ್ಗೆ ಹಬ್ದಸು ಥಂಬಿ.
2: ನ್ಯಾಲಿಟ್ ಇಂಫಾಲ್ದ ಅಕ್ಕೋಯ್ಗೆ ಸಿ ಹಪ್ತಾ ಅನ್ನಿ ಕುದಿಂಗಿ ಆಕ್ಟಿವಿಟಿ ಅಮಮಂದಿ ತವೆ ಅಮುನ್ನ ಸ್ಟಾರ್ಟ್ಅಪ್ ಹೌಸೆ ಹಾಯ್ಬ ಅಮುನ್ನ ಅಕ್ಕೋಯ್ಗೆ ಇಂಟರ್ಪ್ರಿನರ್ಸಿಂಗ್ಸಿಗೆ ಕರಿ ಕರಿ ಸ್ಟೆಪ್ ಫಾಲೋ ತೌದಮ್ನು ಹಾಯ್ಬ ಅಮುನ್ನ ಅನೌಬ ಲ್ಯಾಬ್ ಅಮ ಸೇಮ್ಗೆ ಹಾಯ್ಬ ತಾರಗದಿ ಕದಾಯ್ದಗಿ ಫಂಡಿಂಗ್ ತವೆ ಹಾಯ್ಬ ಅದಗಿ ಅಮುನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಮರಮ್ದ ಅದುಗಾ ಅನೌ ಅನೌಬ ಲಾಯಿಬ 3D ಪ್ರಿಂಟಿಂಗ್ಗೆ ನಟ್ರಗನ ಸೈಬರ್ ಸೆಕ್ಯೂರಿಟಿಗೆ ನಟ್ರಗನ ಡ್ರೋನ್ಗೆ ಆಕ್ಟಿವಿಟಿಗೆ ಮರಮ್ದ ಸಿಗುಮ್ ಸಿಗುಂಬ ಆಕ್ಟಿವಿಟಿ ಮ್ಯಾಮ್ ತೌರಗ ನಸಿ ಹೋಗದ ಮಮಾಂಗಿ ಸಹಿದ ಹೈಜಬ ತಾರಗದಿ ಶಾರ್ಟ್ ಟರ್ಮ್ಗುಂಬ ಸಿಗುಂಬ ಇನ್ವಾಲ್ವ್ಮೆಂಟ್ ತೌಗಿಬ ಆಕ್ಟಿವಿಟಿ ಮಚಾ ಮಚಾಸಿಂಗ್ ಇನ್ವಾಲ್ವ್ ತೌಗಿಸಿ ಪುನ್ನ 25,000 ಸ್ಟೂಡೆಂಟ್ ಆಲ್ ಓವರ್ 16 ಡಿಸ್ಟ್ರಿಕ್ಟ್ ಆಫ್ ಮಣಿಪುರದಗಿ ಎಲಿಟ್ಗೆ ಥ್ರೂದಗಿ ತೌಜಗಿಬಿಸಿ. ಅಕ್ಕೋಯ್ಗೆ ಸಿದೇಶಿದ ಅಂಗಾಂಗ್ ಮಯಾಮ ಪ್ಲೇಸ್ಮೆಂಟ್ ತೌಗಿಬಿ ಯಾವಿ ಹಾಯ್ಬಿದಿ ಸಿಗುಂಬ ಆಕ್ಟಿವಿಟಿಸಿಂಗ್ಸಿ ತೌರಗ ಅದುಗ ಅಂಗಾಂಗ್ ಮಂಗಾಗುಂಬದಿ ಮಸಾಗಿ ಸ್ಟಾರ್ಟ್ಅಪ್ ಓಯ್ನ ಹೌದೋಕ್ಚಗ್ರಗ ಮಕ್ಕೋಯ್ಗೆ ಮತ್ತುಂಗ್ದ ಮಕ್ಕೋಯ್ಗೆ ಕಂಪನಿ ಸ್ಟಾರ್ಟ್ಅಪ್ದ ಅಂಗಾಂಗ್ 13 ಪ್ಲೇಸ್ಮೆಂಟ್ ಮೊಯ್ನ ಅದು ಲೋಕ್ಷನ್ಬ ಅದುಗ ಅಕ್ಕೋಯ್ಗೆ ಮೋಡೆಲ್ ಮಚಾ ಮಚಾ ಯೋನ್ಬ ನತ್ರಗನ ಬಿಸಿನೆಸ್ ತೌಬ ಅಂಗಾಂಗ್ ಯಾವ್ರೆ. ಅದುಗ ಅಕ್ಕೋಯ್ಸಿದಗಿ ಹೌಗಿಬ ಅಂಗಾಂಗ್ಸಿ ಗುವಾಹಟಿಗುಂಬ ಅದಿಗೆ ಕಲ್ಕತ್ತಾಗುಂಬದಸು ಮಕ್ಕೋಯ್ಗೆ ಬಿಸಿನೆಸ್ ಎಕ್ಸ್ಪಾಂಡ್ ತೌಬ ಯಾವ್ಬ ಹೌರೆ.
3: ಅಕ್ಕೋಯ್ಗೆ ವಿಕ್ಸಿತ್ ಭಾರತ್ಗೆ ತೊಗಾನ್ ತೊಗಾನ್ಬ ಏರಿಯಾ ಕ್ಯಾಮಲೈ ನದಿ ಖಂಜೈ ಅದುಮಪ್ಪು ನೆಲಿಟ್ ಇಂಫಾಲ್ನ ಪೈಖಿರಿಬ ವಿಕ್ಸಿತ್ ಭಾರತ್ಗೆ ಏರಿಯಾ ಅಸ್ತೆ ಸಿದಿ ಕರಿ ಕರಿನೋ ಹೇಬದಸು ಹೈಬ.
2: ಮರುವಿನ ವಿಕ್ಸಿತ್ ಭಾರತ್ದ ಪಿಲ್ಲರ್ ಮರಿ ಲೈ ಅಕ್ಕೋಯ್ಗೆ ನಹಾಸಿಂಗಿದಮಕ್ತ ಅಮದಿ ಅಕ್ಕೋಯ್ಗೆ ಲಾಯಿರಬಸಿಂಗಿದಮಕ್ತ ವುಮೆನ್ಸಿಂಗಿದಮಕ್ತ ಫಾರ್ಮರ್ಸಿಂಗಿದಮಕ್ತ ಚಾಖೊಟ್ನಬ ಹಾಯ್ದನ ಅದುಬು ಅಕ್ಕೋಯ್ಗೆ ನೆಲಿಟ್ ಇಂಫಾಲ್ಗೆ ತರಪ್ತಗಿ ಟೆಕ್ನಾಲಜಿ ಅನಿದ ಕಕ್ಕದಂಗ ಅಕ್ಕೋಯ್ ಪಾಯ್ಕಸೈ. ಮರುವಿನ ಅಕ್ಕೋಯ್ಗೆ ಅನೌ ಅನೌಬ ನ್ಯೂ ಟೆಕ್ನಾಲಜಿ ಲಾಕ್ಪ ಮತಂದ ಇಂಡಸ್ಟ್ರಿಯಲೈಜೇಷನ್ ಲಾಕ್ಪ ಮತಂದ 2022-23 ವಿಕ್ಸಿತ್ ಭಾರತ್ ಹೌದೋಕರಗ ಅಕ್ಕೋಯ್ಗೆ ವಿಕ್ಸಿತ್ ಭಾರತ್ ಸಿ 2047 ಬಹುಬದ ಅಕ್ಕೋಯ್ಗೆ ಇಂಡಿಯಾ ಅಸಿ ಟೋಟಲಿ ಕಂಪ್ಲೀಟ್ಲಿ ಡೆವಲಪ್ ತೌಬ ಕಂಟ್ರಿಮ ಓಯ್ನನಬ ಪ್ಲಾನ್ ತೌಬನಿ. ಸಿದೈಸಿದ ಸಹಿ 23-24 ಇಯರ್ಸ್ಗೆ ಮನುಗ್ಸಿದ ಅಂಗಾಂಗ್ ಅಮನ ಪೊಗ್ಲಾಕ್ಪದಗಿ ಟೆಕ್ನಾಲಜಿ ಮರಕ್ಸಿದ ಸಾವಿರ ಅಗ ಟೆಕ್ನಾಲಜಿ ಸಿಜನ್ನಬದ ಸೈಡ್ ಇಫೆಕ್ಟ್ ಲೈರಪ್ಪ.